ಆದರೂ ದಾದರು ದಾದರು ದಾ ದಿನ ತಿಕ್ಕ ತಾತಿನು ತಿಕ್ಕ ತಾತಿನು ದಿನ ದಾದಿನು ತಿಕ್ಕ ತಾತಿನು ದಿನ ದಾದಿನು ತಾಗಿಡಿ ದಾದಿನಿ ದಿನ ಕಿಡಿ ದಾದಿನಿ ದಿನ.